ಆಕಾಶವಾಣಿ ಇಂಫಾಲ್ ನಸ್ತೆ ನಿಂಗ್ ಥೌಕಾವನ್ನು ಮೇ ಜುಲೈಗಿ ತಾಂಗ್ ಕುನ್ ಕ್ರಿಸ್ತಗಿ ಚಹಿ ಲಿಸಿಂಗನಿ ಕುಂತರು ಇಂಗೇನ್ಗಿ ತರೆ ನಿಪಾನ್ ಬ ಸಕಾಬ್ದ ಲಿಸಿಂಗ ಮಗ ಚಮಾಪನ್ ನಿಫು ನಿಪಾನ್ ಹೌಜಿಗಯುಕಿ ಪುಂಗ್ ಮಂಗ ಮಖಾಯಿ ತಾಕಿವಗಲುಯಿನ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೆನ್ನೆಲ್ಗೆ ಅಹಾನ್ಬ ಧೌರಂ ಪರೇಂ ಸಂದೋಪ ಹೌಜರಿ ಸಂದೋಕ್ಚರಿಬ ಮೇದಿಯಂ ವೆಬ್ದ ಮೀಟರ್ ಚಹುಂ ನಿಫು ದಾಸ್ಮಿಕ ಮಾ ಕಿಲೋಹಸ್ ಚನಿಪಾಲ್ ಮರಿಫುನಿಥೋಯ್ ಥೌರಂ ತಾವಿರಿಬಸಿಂಬು ಅಹಾನ್ಬದ ನಿಂಥೌಜಂ ಲಿಂಬಿಸ್ನಾನ ತಾರಾಮ್ನ ಒಕ್ಚಬಗಲುಯಿನ ಖುರುಂಜರಿ.

ಭಕ್ತಿ ಪ್ರೇಮ್ಗ ಲೊಯ್ನನ ಪುಕ್ನಿಂಗ್ ಅನಿ ಲೋಂಗ್ದನ ನಖುಯಾದ ಚಿಂಗ್ಶಿನ್ಬಿಯು ಹೇ ರಾಮ್ ಚಂಗ್ಜರಿ ನಂಗಿ ಚೊರುವಂದ ತೋಲವನ ನಾಯ್ನ.

ಮತ್ತೆ ಮಿಸ್ಸೆಗೆ ಕದೋಲ್ ತವಿರೆ ಅದೊಮ್ನ ಥೌರಮ್ ತವಿರಿ ಬಸ್ಸೆ ಕಸ್ಬಾನಿ ಇಂಫಾಲ್ದಗಿನಿ ಹೌಜಿಗಯು ಕಿ ಪುಂಗ್ತರೆ ತಾರೆ ಸಂದೋಕ್ಷರಿ ಖೊಂಜಲ್ನಾ ಚೋಂ.

ngaiko ta khisi thoram tabiri ba marup singbu ahan ba maktada priyanka huining shumbam na taram no okcheri khurum jeri ngasidi ningthau ka ba numit oibana marup sing na tabi ningi haina khanbirakpa manipuri album isai sing khudol tam jeri ratha jatra numit aduda uki adungai na pada takheli na chomna lai tenjerbi ngaktana mangal pari phau pari ningki jerbi le haulairen kuchuda pungau fina thunjabi ningu singbu urubada akhan kaya gi thamoida anau bu ino chongkiba adumai konu mamanda thengna kibi leisha ma bu kaobangam daba akhan kaya ama tabiri ba maruf singi marakta su soidan yobi rangani khanjai kaobangam dana magi saktam tabu ning sing jaduna nungsi leinana naraba akhan kaya gi damak ಹೌಸಿಕ್ ಪೂದುನ ಲಾಕ್ಚರಿ ಇಂಫಾಲ್ ತೋಕಿಸ್ ಬೇಂದಗಿ ನುಂಶಿ ಹಿದಾಕ್ ಇಸೈ ಎಸಿಬು ತಾಬಿನಿಂಗಿ ಹಾಯ್ನ ಖನ್ಬಿರಕ್ಲಿಬ ಮರುಪ್ ಸಿಂಗ್ ದಿ ಸಗೋಲ್ ಬನ್ ಸಲಾಮ್ ಲೈಕಾಯ್ದಗಿ ಸೋವಾ ವೆರೋನಿಕಾ ಓಶಿನಸ್ ಮೊನಿಷನ್ ಅಮದಿ ರೇಡಿಯೋ ತಾಬಿರಿಬ ಮರುಪ್ ಸಿಂಗ ತಾಜಗಿ ಹಾಯ್ನ ಥಂಬಿರೈ.

0: ಇನಿಂಗ್ಥವ್ ನಮೋಮ್ಮ ನೋವು ಯಾ ಬೀದುನ ಅವಾಗಿ ಲೈ ಮರೇಲ್ ಒಯ್ಬಿರವ ನಿಂಥಿ ಖೋವಾನ್ಗಿ ಖುಂಗಂತರೆ ಇನಿಂಗ್ಥವ್ದ ಕಚ್ಚಗನಿ
1: ಐ ಯವಾ ತಾಜಬಿ ಯೋಂಗಮ್ಮ ಅವಾಗಿ ನುಮ್ಮಿ ನಿಂಥವ್ಗೆ ವಾರೋಲ್ ನಿಂಥವ್ ಐನ ಯಾರ್ ಬನಿ
0: ಇನಿಂಗ್ಥವ್
1: ಐಗಿ ಇಮೋಮ್ಮ ಖಾವ್ ಗಂಬಿ ಅವಾ ನಿಂಥವ್ದ ತಾಜರ ಬನಿ ಎಂಬ
0: ಇನಿಂಗ್ಥವ್
1: ಅದು ಹಿಕ್ತಿ ಹೊಯ್ರಗ ಗಂಬ ಮೈತೈ ಐಕೋಯ್ಗೆ ಚಟ್ನಬಿ ಹಯಿಂಗ್ ಖರಾಯ್ ಪೂರಗ ಇಮೋ ಮಾಬು ಲುಹೋಂಗ್ ನೀದ
0: ಅಪ್ಪಮ್ಮ ಅದುಮಕ್ ನುಮಿತ್ ನಿಂಥವ್ದ ಹಂಗಚ್ಚಗೆ ನುಮಿತ್ ನಿಂಥವ್ನಸು ಯಾವಿರತ್ತನಿದ
1: ಆಚರಾಯ್ ರೋಂಗ್ ಬೈಗಿ ಯವಾ ತಾಬಿರೆ ಅಂಗಮ್ಮ
0: ನಿಂಥವ್
1: ನಸಿ ಕೊರೋ ಸಿಮದಿ ಮಿಥುಂಗ್ ಸಂಗ್ದ ಪೊಥಾಬಿರೋ ಹಯಿಂಗ್ ಕೊರೋಂಗ್ ಅಂಗನ್ಬ ತನ್ನ ಖೋಂಗ್ದೊಯ್ಬಿಯುದ
0: ಫಗನಿ ಲೈ ನಿಂಥವ್
1: ಆಕನಾಲೈ
2: ಲೈನಿಂಗ್ಥೋ
1: ಅವಾಲೈ ಪಾಕೆ ಗಮ್ಮಸೈ ಹರೌ ತಯಾಮ್ ಹಲು ಮಿಥುಂಗ್ ಸಂಗ್ದ ಪೊಥಾ ಹಲು
2: ಫಗನಿ ಲೈನಿಂಗ್ಥೋ ಖೋಂಗ್ದೊಯ್ಬಿರು ಅಂಗಮ್ಮ
0: ಖೋಂಗ್ದೊಯ್ಸಿ
1: ಅಂಗಂಬ
2: ಲೈನಿಂಗ್ಥೋ
1: ಹಿಮೋ ಮೊಯ್ವಿ ಮಹಾಕ್ ಪು ಅವಾ ನಿಂಥೋ ಬಾಗಿ ದಾವ್ಗೆ ಮಗಾಯ್ದ ಲೈಲಾಂಗುಮ್ ಲೈಕತ್ತಂ ಖರಗೆ

ನುಮಿತ್ತುದಗಿ ಮಹಾ ಐ ಕಾಯ್ನಕಿ ಅವ ಕೊನುಂಗ್ ಯೌರಗ ಪಾರಿ ಮಹಾಕ್ ತೈವಂಗ್ ಪೌರಕ್ಕಿ ಪಾರಿ ಮಹಾಕ್ನ ತೈವಂಗ್ ಪೌರಕ್ಪಗಿ ಸನಾ ಕೊನುಂಗ್ ಸಿನ್ಬಥುಂಗ್ನ ಹರಾವ್ ತಯಾಂಬಗಿ ಮಹುತ ಪಾವ್ಗಿ ಪೌನಿಲ್ಲ ಸನಾ ಕೊನುಂಗ್ ಸಿನ್ಬಥುಂಕಿ ಪಾರಿ ಕೆಂಗ್ದುಂಗಂಬ ಸೆನ್ಬಿ ಮಚಾನತ್ತೆ ಕತ್ತೆ ಮೈತೈ ಮಸಾನಿ ಹಾಯ್ಬ ಪೌನಿಲ್ಗಲೊಯ್ನನ ಹಂಗ ಮಥೌ ಕಿಬಿಕ್ನಸು ಅಖಾಬ ಮಿಗೇಂಗ್ನ ಹಿಂಗ್ಬಿಕಿ ಅಂಗಾಂಗ್ ಮತ ಮೊಯ್ರಿಂಗೈದಗಿ ಹೇಗ್ನಬದ ಚತ್ಕದವ ಸಜಲಿ ಚನ್ನದುನ ಪಾರಿ ಮಾಬು ಒತ್ಪಿಕಿ ಅಸುಮ್ನ ಅಚಾವ್ ಲೇಪ್ ಚಲಕ್ಕಿಬ ಪಾರಿಬು ಸನಾ ತಂಬಲ್ದಗಿ ಲಾಪ್ನ ತಂಬಿಕಿ ಐಬುಸು ಲೈ ಮರೆಲ್ ಪಂಥೋನ್ ಪಮನ್ಕಿದೆ ಪಾರಿ ಮಾನ ಸರೇಬ್ ಕಂಗ್ದೊಂಗ್ ಫರಕ್ಲವ ಮತಂದಸು ಸನಾ ತಂಬಲ್ದ ಪಮಂದನವ ಪೊರಂ ಸಿಂಧುನ ಲಾಂಜಿಂಗ್ ಪುರೇಲ್ಗಿ ಪಂಥೋನ್ ತಿಂದೋಕಿ ಮಕ್ಕೊಯ್ಗಿ ಪೊರಂ ಪುಂನಮ ಕಂಗ್ಲವಸು ಪಾರಿನ ಕನಾಬಸು ಅರೌಕಿದೆ ಮಪಾಂಕನ ಯಾವ್ದ್ರಬಸು ಕೊರವು ಕುದಿಂಗ್ ಮಮಾಯಿಗಿ ನಾಕ್ತ ಕೊಂಗ್ದೊಯ್ರಕ್ತುನ ಅವಾನುಂಗಾಯ್ ಪೌದಂ ಜೈ ಮಾಗಿ ಮಪ್ಪೋಕ್ಸಿಗಿ ಕಲ್ಲುಬದ ಐಗಿ ಉನ್ಬಿನುಂಗ್ ಲೈತಾಫಂ ಕಂಕಿದೆ ಮಾಗಿದ ಮಕ್ಕನ್ಬದಸು ತತ್ತನ ಮೈಸಾಲಾಂಕಿ ಸಿಗುಮ್ನ ಸುಗ್ಲ ಮಮ್ಲಬ ಅಹಿಂಗ್ ಅಮ ಪೊಯ್ರೈ ಮೈತೈ ಲಮ್ದ ಮಯೋನ ಐನ ವಾ ಮೈಸಾ

ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೆನ್ನೈಲ್ದಗಿ ಅದೊಮ್ನ ಥೌರಮ್ ಸಿಂಗ್ ತಾವಿರಿ ಹೌಸಿಕ ಅಮು ಪೂಜಾರಗ್ಲಿ ತೊಂಗಾನ್ ತೊಂಗಾನ್ಬ ಫಿಲ್ಮ್ಗೆ ಸೈ ಸಿಂಗ್ ಕುದೋಲ್ಗಿ ಅಹನ್ಬದ ಲೋಬಿರಸಿ ಪುಷ್ಪರಾಣಿ ನಸಕ್ಪ ಬೀಜ್ಗುಪ್ತ ಲೈಶ್ರಮ್ನ ಸೈರೇಂಗ್ಬ ಸೋರಿ ಸಂಜಮ್ನ ಸೈರಾಂಗ್ಬ ಇಶೈ ಲೌಕಚರಿಬ ಫಿಲ್ಮ್ ಸನಾಗಿ ತಾಂಗ್ಬ

ಫಿಲ್ಮಿಸೈಗಿ ಅರುಬಿ ಖುದೋಲ್ದ ಲೋಬಿರಸಿ ಥಾಬಲೆ ಲೈನಂ ಫಿಲ್ಮಿಸಿದಗಿ ಮಂದಾಕಿನಿ ನಸಕ್ಪ ಲೈಕ್ರಾಮ್ ರಂಜಿತ್ ಕುಮಾರ್ಗೆ ಮೇಕ್ದ ಅಫೌನ ಸೈರಾಂಗ್ ಬಿ ಸೇನಿ ಖುದೋಲ್ದ ಜಡಿ.

0: ಸೈಖೋಮ್ ಲಂಜಿಂಗ್ಲೈ ಮಚನೂನ ಸಕ್ಪ ಮೊಯ್ರಾಂಗ್ ಸೈದ ಥೊಯ್ಬಿನ ಕಬೋದಗಿ ಲೋಯ್ಕಾರಕ್ಪಗಿ ಮತಾಂಗ್ ಥೌರಂಗಿ ಅಹಾನ್ಬ ಓಯ್ನ ಇಚಿಲಿಪ ತಾಮಿನರಿ
1: ತಾಮಿನರಿ ಸೇಬೆಮಾ
0: ಥೌರಂಗಿ ಅನಿ ಸುಬ ಅರೋಯ್ಬಸಿದಿ ಥೌರಂ ಹೌದೋಕ್ಚವ ಮತಾಂದಸು ನಿಂಗ್ಸಿಂಗ್ಜಖಿಬ ಓಕ್ ಮಚಾದ ಐರನ್ ವಾಟ್ಪ ಪಿಗ್ಲೆಟ್ ಎನಿಮಿಯಾಗಿ ಮತಾಂಗ್ದ ಡಾಕ್ಟರ್ ಪುರೈಲಾಟ್ಪಂ ಸುರಜ್ ಶರ್ಮಾ ವೆಟರಿನರಿ ಆಫೀಸರ್ ಗವರ್ಮೆಂಟ್ ಆಫ್ ಮಣಿಪುರ್ಗ ಉನ್ನದುನ ಸಾಬ ವಾರಿ ತಾಮಿನಸಿ
1: ತಾಮಿನಸಿ ಸೇಬೆಮಾ
0: ಉನ್ನದುನ ವಾರಿ ಸಾಬಿರಿಬ ಮದಿ ಥೌರಂ ಪುಥೋಕ್ಪನ ನೊಂಗ್ಥೊಂಬಂ ರೋಮಾನಿ
2: ಗಸಿ ಆಕಾಶವಾಣಿ ಇಂಫಾಲ್ಗೆ ಸ್ಟುಡಿಯೋದ ಲೆಂಚನ್ಬಿರಿಬಸಿ ಡಾಕ್ಟರ್ ಪುರೈಲಾಟ್ಪಂ ಸುರಜ್ ಶರ್ಮಾ ಹೌಜಿ ಹುಜಿಕ್ ಸ್ಟೇಟ್ ವೆಟರಿನರಿ ಡಿಪಾರ್ಟ್ಮೆಂಟ್ದ ವೆಟರಿನರಿ ಆಫೀಸರ್ ಹೋಯ್ನ ಲೈಬಿರಿಬನಿ ಅಹಾನ್ಬ ಮಕ್ತದ ಡಾಕ್ಟರ್ ಪುರೈಲಾಟ್ಪಂ ಸುರಜ್ ಶರ್ಮಾಬು ಆಕಾಶವಾಣಿ ಇಂಫಾಲ್ಗೆ ಸ್ಟುಡಿಯೋದ ತರಾಮ್ನ ಉಚ್ಚರಿ
3: ಥ್ಯಾಂಕ್ ಯು ಆಕಾಶವಾಣಿ ಇಂಫಾಲ್ನ ಗಸಿಗೆ ಅಸಿಗುಮ ತಂಜಾಕಿಬಿದಮಕ್ತ ಪುನಃಪು ಥಗಚರಿ
2: ಅಹಾನ್ಬದ ಅಕ್ಕೊಯ್ನ ಓಕ್ಸಿ ಹೌಜಿಗೆ ಮಚಂದ ಅಕ್ಕೊಯ್ಗೆ ಓಕ್ ಲೋಯ್ವ ಹಾಯ್ದನ ಲೋಯ್ರಿಬಸಿ ಅಕ್ಕೊಯ್ಗೆ ಸೆಮಿಟ್ಲೋನ್ದ ಅದುಗ ಸೆಂಟುಂಗಿ ಫಿವಂಸೆ ಫಗನವಗಿದಮದ ಓಕ್ ಲೋಯ್ವ ಮ್ಯಾಮಂದಿ ತೌರೆ ತೊಂಗಾನ್ ತೊಂಗಾನ್ಬ ಕಂಗ್ಲೋನ್ ಮ್ಯಾಮಸು ಸಿಜಿನರೆ ಅದುಗ ಮಿಯೋವಗ ಯಾಮ್ಸು ಮಾನಬ ಯಾಮ್ನಸು ಸಿಂಗಿ ಹಾಯ್ನರಿವ ಓಕ್ಸಿಂಗ್ಸೆ ಮಸಿದೈಸಿದ ಅಕ್ಕೊಯ್ ಖ್ವಾಯ್ದಿಗೆ ತೋಯ್ನ ತೆಂಗ್ನಬ ಲೈನಾ ಲಯೋಂ ಅಮ ಹಾಯ್ರಗದಿ ಇ ವಾಟ್ಪಸೆ ಎನೇಮಿಯಾ ಕಾಯ್ನ ಹಾಯ್ರಿಸೆ ಮಸಿ ಅಕ್ಕೊಯ್ ಮಿಯೋಯ್ಬ ಖಕ್ತ ನತ್ತನ ಓಕ್ಸು ನಾಬ ತೆಂಗ್ನೆಯೇಬ ಡಾಕ್ಟರ್ ಅದನ್ನ ಹಾಯ್ರಿಬ ಓಕ್ತ ನಟಗ ಓಕ್ಕಿ ಮಚಾಸಿಂಗ್ದ ನಾರಿಬಿ ಎನೇಮಿಯಾಸೆ ಮಸಿ ಕರಿನು ಹಾಯ್ಬಸೆ ಮಸಿ ಹಾನಮ್ ತಂಗ್ತಂಬಿ
3: ಮಸಿ ಮತಾಂಗ್ದ ಕರಿಗುಂಬ ಕರ್ದಂಗ್ ಐಜಗೆ ಸೈಗಿ ಮಿಯೋಯ್ಬದ ಖಕ್ತ ನತ್ತ ಬಿದಂಗ್ ಹೊಜಿಗೆ ಯಾಮ್ನ ಮರು ಹೋಯ್ನ ಓಕ್ ಲೋಯ್ಬಿರಿಬ ಪುನಮಕ್ಪು ಆಮ್ದ ಹೈಜನಿಂಬದಿ ಸೈಗಿ ಯಾಮ್ನ ಖ್ವಾಯ್ದಿಗೆ ಮರು ಹೋಯ್ಬಸಿ ಪಿಗ್ಲೆಟ್ ಎನಿಮಿಯಾ ಹಾಯ್ಬದಿ ಸೈಗಿ ಓಕ್ತ ಐರನ್ ವಾಟ್ಪ ನತ್ರಗ ಮರು ಹೋಯ್ನ ಮಚ್ಚಾದ ಸೈಗಿ ಥೋಕ್ಪ ಲೈನ ಆಮಕಗ್ನಿ ಮಸಿ ಮಿಯೋಯ್ಬ ಖಕ್ತ ನತ್ತಬಿದ ಓಕ್ತಸು ಯಾಮ್ ಕಮಲ್ಲಿ ಹೋಯ್ನ ಥೋಕ್ಪ ಲೈನ ಆಮಕಗ್ನಿ ಅದು ಸಿಂಪಲ್ ಲೋನ್ ಯಾಮ್ ಸಮ್ನ ಹೈಜರಬದಿ ಪೋಕ್ಪ ಕುಯ್ದ್ರಿಬ ಮಚ್ಚಾಸಿಂಗ್ದ ಐರನ್ ವಾಟ್ಪಗಿ ನಾಬಿ ಲೈನ ಹಾಯ್ಬದಿ ಈ ವಾಟ್ಪದಿಗೆ ಥೋಕ್ಪ ಲೈನ ಆಮಸಿಬು ಅಕ್ಕೊಯ್ನ ಪಿಗ್ಲೆಟ್ ಎನಿಮಿಯಾ ಹಾಯ್ನ ಖಂಗ್ನೆ ಅದುಗ ಹಾಯ್ಬ ಲೈನ ಅಸಿ ಯಾಮ್ನ ಮರು ಹೋಯ್ನ ಥೋಕ್ಪದಿ ಚೌಖಲಪ ಮತ್ತಿನ ಅಕ್ಕೊಯ್ ಸಿವಿಲೈಜೇಷನ್ಗೆ ಮತ್ತಿನ ಇವನ್ ಅಕ್ಕೊಯ್ಗೆ ಮಣಿಪುರದ ಲೈ ಇಂಫಾಲ್ ಮನುಗ್ದ ಹಾಯ್ಬ್ರಸು ಮಸಿಗೆ ಅಚೌಬ ಸಿಮಿರು ಅಮದಿ ಪೀರಿ ತೌಬದಪು ಮಸಾಯಿಗೆ ಲಮ್ಗಿ ಹೋಯ್ನ ನತ್ರಗ ಲೇನ್ಗೆ ಹಾಯ್ತಾರೆ ಮಸಿಗೆ ಜಗ ಅಸಿ ಪಿಕ್ಸಲಕ್ಪನ ಮರಮ ಹೋಯ್ರಗ ಓಕ್ ಲೋಯ್ಬಗಿ ಥಾಯ್ನ ಮತ್ತಮ ಅಂಕೊಯ್ನ ಕುಯ್ರಿಬ ಮಾಂಗ್ದದಿ ಓಕ್ಸಿ ಥಾದೋಗಲ್ಲ ಮಾಂಗ್ದ ಕೈದ ಲೋಯ್ರಮ್ಮಿ ಅದು ಮತ್ತಮ್ದ ಮಸಿಗೆ ಲೈನಾಜೆ ಕ್ಯಾ ಥೊಯ್ದೊಂಗ ತೆಂಗ್ರಮ್ದೆ ತೊಬ್ಬ ತುಬ್ಬ ಹೌಜಿಕ್ಸಿನ ಅಕ್ಕೊಯ್ಗೆ ಕಾನ್ಕ್ರೀಟ್ ಫ್ಲೋರ್ ನತ್ರಗ ಸಿಮೆಂಟೆಡ್ ಫ್ಲೋರ್ ಹಾಗೆದ್ರ ನತ್ರಗ ಉಪ್ಪಾಗ್ನ ಹಾಗೆದ್ರ ನತ್ರಗ ವಾನ ಹಾಗೆದ್ರ ಮಸಿನ ಸಾಗಿ ಲೈರಿಬ ಸಾಗಿ ಲೈಮಾಯಿ ಒಯ್ದನ ಯೋಕ್ಪಸಿಂಗ್ದ ಖರ ಹೆನ್ನ ನಾಬಗಿ ಚಾಂಗ್ಸಿ ಹೇಳೆ ಮಸಿ ನತ್ರಗ ಅಕ್ಕೊಯ್ಗೆ ಚಾಗೋಕ್ ಯಾವನ್ನ ಪೋಕ್ಪ ಅಕ್ಕೊಯ್ಗೆ ಒಕ್ಪಿ ಹಾಯ್ತಾರೆ ಓಕ್ ಮಮಾಸಿಂಗ್ದ ಚಾಗೋಕ್ ಹೇನ ಪೋಕ್ಪದೆ ಸಾಗಿ ನಾಬಗಿ ಚಾಂಗ್ಸಿ ಖರ ಹೆನ್ನಸು ನಾಗಲ್ಲೆ ಮಸಿ ಓಕ್ ಲೋಯ್ಬಿಬಸಿಂಗ್ನ ಗನ್ನ ಮಸಿ ಸೆಕ್ಸಿಲ್ಲಗ ಕಮ್ದೌನ ಮಸಿ ನಾಬದ ಲೈನಾ ಆಗ್ತೋಕನಿ ಹಾಯ್ಬಸಿ ಮುನ್ನ ಖಮ್ಮಿನಬಮಸು ದರ್ಕಾ ಓಯ್ ಹಾಯ್ದನ ಐ ಹಾಬ್ ಥಂಜನಿಂಗೆ
2: ಅದುಗ ಡಾಕ್ಟರ್ದ ಹಂಜನಿಂಗ್ಬಸೆ ಸಾಗಿ ಪಿಗ್ಲೆಟ್ ಹಾಯ್ದಿ ಓಕ್ ಮಚಾದ ನಾರಿಬ ಅಕ್ಕೊಯ್ಗೆ ಎನೇಮಿಯಾ ಐರನ್ ವಾಟ್ಪಗಿ ಲೈನ ಹಾಯ್ಬ ತಾರೆ ಮಸಿ ನಾರಿ ಹಾಯ್ಬಸಿ ಓಕ್ ಲೋಯ್ರಿಬ ಮಿಯೋಸಿಂಗ್ಸಿನ ಲೌಮಿ ಶಿನ್ಮಿಸಿಂಗ್ಸಿನ ಕರ್ಮಾಯ್ನ ತೌದನ ಖಂಗನಿ ಲೈನಾ ಲಯೋಂಗ್ಸಿ ಕರ್ಮಾಯ್ನ ಉಲಕ್ಕನಿ
3: ಹೋಯ್ ಮಸಾಯಿಗೆ ಓಕ್ಸಿ ಮಸಾಯಿಗೆ ಎನಿಮಿಯಾ ನಾರೆ ನತ್ರ ಈ ವಾಟ್ಪಿಗೆ ಲೈನಾ ನಾರೆ ಹಾಯ್ಬಸಿ ಕಮ್ದೌಗೆ ಹಾಯ್ಬದ ಮಸಾಯಿ ಅಕ್ಕೊಯ್ ಓಕ್ಸಿ ಮಾಗಿ ಮಸಾದ ಯೌಜರಕ್ಪ ಮಮಾನ ಪೊಕ್ನಿಂದಗಿ ಪೋಕ್ಪ ಮತ್ತಮ್ದ ಯಾರೋಪ್ಪಸಿ ಸುಮ್ನಕ್ಕೆ ನುಮಿಟ್ ಹುಮ್ನಿದಗಿನ ನುಮಿಟ್ ಮಂಗ ತರುಗ್ನಿ ಶುಭದ ಮಗೊಂದು ಯೌಜರಕ್ಪ ಐರನ್ಗೆ ಸ್ಟೋರೇಜ್ ಆಯ್ತಾರೆಕ್ಕ ಮಸಿಗೆ ಚಾಂಗ್ಸಿ ಕುಯ್ನ ತಂಬಂಗಮ್ದೇಬ ಅದನ್ನ ಕೈದವಿ ಮಸಾಯಿಗೆ ಪಿಬ ಓಕ್ ಮಸಾಸಿಂಗ್ ಸಪ್ಲಿಮೆಂಟ್ ಮ್ಯಾಮ್ ಹಾಯ್ಬದಿ ಇಂಜೆಕ್ಟೇಬಲ್ಬು ಹೋಗಿರ ನತ್ರಗ ಮಿನರಲ್ ಸಪ್ಲಿಮೆಂಟ್ ಹೋಗಿರ ನತ್ರ ಐರನ್ ಸಪ್ಲಿಮೆಂಟ್ ಮಕ್ಕಳ ಮ್ಯಾಮ್ ಲೈಕ್ರಿ ಮಸಿ ಸಪ್ಲಿಮೆಂಟ್ ಪಿಬಿರಗ ತಗೋದಮ್ನಿ ಅದು ಹೊಜೆ ಅಯ್ನ ಮ್ಯಾಮ್ದ ಹೈಜನಿಂಗ್ಬದಿ ಮತಾಂಗ್ಸಿದ ಐ ಓಕ್ ಮಚ್ಚಾಸಿ ಎನಿಮಿಯನ್ ನಾರೆ ಹೆಬ್ಸಿ ಕಮ್ದೌನು ಖಂಗ್ರೆಸಿ ಅಮರು ಒಪ್ಪೋನೇ ಖ್ವಾಯ್ ಫಾಸ್ಟ್ ಮಸಾಯಿಗೆ ಓಕ್ ಮಚ್ಚಾಸಿ ಹೈಜು ಅಯ್ನ ಪಂಜಕಿಬದು ಮಗೊಂದು ಸ್ಟೋರೇಜ್ ಕೆಪಾಸಿಟಿ ಲೈತಿಯೇಬ ಲೈಜರಂಬಜು ಸಾಗಿ 3 to 7 days ಲೋಯ್ಜಗ್ರನೇಬಕ
2: ಮಮಾಯಿ ಖುಮ್ದಿ ಥಕ್ಕದುಯಿನಿ
3: ಮಮಾಯಿ ಸಂಗೋಮ್ ಥಕ್ನ ಥಕ್ನ ತೌಬದು ಕೈದವಗೆದ ಮಸಾಯಿಗೆ ಮಮಾಗಿ ಸಂಗೋಮ್ ನತ್ರ ಕೊಲೆಸ್ಟ್ರಮ್ ಅಹಾಂಬ ಪೋಕ್ಪದ ಮಸಾಯಿ ಪುಂಗ್ ಹಾಯ್ ಪುಂಗ್ ಅನಿದ ಅಹಾಂಬಗೆ ಮಮಾಗಿ ಸಂಗೋಮ್ಸಿದ ಯಾವರಿಬ ಮಸಾಯಿ ಐರನ್ಗೆ ಚಾಂಗ್ಸೆ ಮಸಿ ಯಾಮಬದ 1 milligram ಸಿಮ್ತಂಗ್ ಯಾವಯಬ ಅದು ಮಸಾಯಿಗೆ ದರ್ಕಾರ ಒಯ್ದಿ ಕ್ಯಾನೋ 7 to 16 milligram 5 to 6 times ಮಮಾಗಿ ಸಂಗೋಮ್ದ

ಆಕಾಶವಾಣಿ ಇಂಫಾಲ್. ಹೌಜಿಕ್ ಮಿಕೊಕ್ರಗಿ ಮನುಂಗ್ದ ದೆಹಲಿ ದಿಗರಿಲೇದ ಕ್ವೆಶನ್ ಆರ್ ಇನ್ ಪಾರ್ಲಿಯಮೆಂಟ್ ಪಂಬಿರಗನಿ.